0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಭೀಮೇಶ ವಿಠಲರ ರಚನೆ, ದನಿಯಾಗಿದ್ದಾರೆ ಶಾಂತಾ ಜಯತೀರ್ಥ ಮತ್ತು ಬಿಆರ್ ಗೀತಾ. ಇಂದೀವರ ನಯನೆ ಗೋವಿಂದನ್ ಯಾಕೆ ವಾರನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಶಾಂತಾ ಜಯತೀರ್ಥ ಅಂಡ್ ಬಿಆರ್ ಗೀತಾ, ರಿಟನ್ ಬೈ ಭೀಮೇಶ ವಿಠಲ. ಇಂದೀವರ ನಯನೆ ಗೋವಿಂದನ್ ಯಾಕೆ ವಾರನೆ.

0: ಕಂಡ ಭಕ್ತಂಗೆ ಕೈಮುಗಿವಾತನೇ ಭಕ್ತ. ಬಸವಣ್ಣನ ವಚನ ದನಿಯಾಗಿದ್ದಾರೆ ಎಚ್ಆರ್ ಲೀಲಾವತಿ. ಕಂಡ ಭಕ್ತಂಗೆ ಕೈಮುಗಿವಾತನೇ ಭಕ್ತ, ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಎಚ್ಆರ್ ಲೀಲಾವತಿ.
1: ಕಂಡ ಭಕ್ತಂಗೆ ಕೈಮುಗಿವಾತನೇ ಭಕ್ತ,

ನಾಗವಲ್ಲಿ ನಾಗರಾಜ್ ಮತ್ತು ಸಂಗಡಿಗರ ದನಿಯಲ್ಲಿ ಈಗ ಪುರಂದರದಾಸರ ರಚನೆ ಮಾನಹೀನ ಗಭಿಮಾನವೇಕೆ. ನಾಗವಲ್ಲಿ ನಾಗರಾಜ್ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಮಾನಹೀನ ಗಭಿಮಾನವೇಕೆ.

ನೆಚ್ಚದಿರು ಸಂಸಾರ ನೆಲೆಯಿಲ್ಲವೀ ಕಾಯ. ಕನಕದಾಸರ ರಚನೆ, ಹಾಡಿದ್ದಾರೆ ಕೃಷ್ಣ ಹಾನಗಲ್. ನೆಚ್ಚದಿರು ಸಂಸಾರ ನೆಲೆಯಿಲ್ಲವೀ ಕಾಯ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಕೃಷ್ಣ ಹಾನಗಲ್.

ಪುರಂದರದಾಸರ ಮತ್ತೊಂದು ರಚನೆ, ಮೊದಲಿಗೆ ಯೋಗಭೋಗ, ನಂತರ ಈ ಪರಿಯ ಸೊಬಗಾವ ದೇವರಲಿನ ಕಾಣೆ ಹಾಡಿದ್ದಾರೆ ಎಂಎಸ್ ಶೀಲಾ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ. ಇನ್ ದ ಬಿಗಿನಿಂಗ್ ಯೋಗಭೋಗ, ಆಫ್ಟರ್ ದಟ್ ಈ ಪರಿಯ ಸೊಬಗಾವ ದೇವರಲಿನ ಕಾಣೆ.

ಎಂಎಸ್ ಶೀಲಾ ಅವರ ದನಿಯಲ್ಲಿ ಮತ್ತೊಂದು ಹಾಡು, ರಜನಿ ವಾದಿರಾಜರು, ಒಂದು ಮೂರ್ತಿಯಲ್ಲಿ ಹರಿಹರ ದೇವರು. ಒನ್ ಮೋರ್ ಸಾಂಗ್ ಸಂಗ್ ಬೈ ಎಂಎಸ್ ಶೀಲಾ, ರಚನ್ ಬೈ ವಾದಿರಾಜ, ಒಂದು ಮೂರ್ತಿಯಲ್ಲಿ ಹರಿಹರ ದೇವರು.

ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ ಚನ್ನಬಸವಣ್ಣನ ವಚನ ಹಾಡಿದ್ದಾರೆ ಆರ್.ಎಸ್. ರಮಕಾಂತ್. ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ ರಿಟನ್ ಬೈ ಚನ್ನಬಸವಣ್ಣ ಸಂಗ್ ಬೈ ಆರ್.ಎಸ್. ರಮಕಾಂತ್.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಈಗ ವಾದಿರಾಜರು ಬರೆದಿರುವ ಹರಿಯ ಭಜನೆ ಮಾಡೋ ನಿರಂತರ. ನಾವು ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಹರಿಯ ಭಜನೆ ಮಾಡೋ ನಿರಂತರ, ರಿಟನ್ ಬೈ ವಾದಿರಾಜ.

ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಎಂ ಪ್ರಭಾಕರ್. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಪ್ರಭಾಕರ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್.
2: ನಮಸ್ತೆ ಶಾರದಾ.
1: ಕಳೆದ ತರಗತಿಯಲ್ಲಿ ಸ್ವಾತಿ ತಿರುನಾಳ್ ಅವರ ಹಮೀರ್ ಕಲ್ಯಾಣಿ ರಾಗದ ಕೃತಿ ಗಾಂಗೆಯ ವಸನಧರ ಪಲ್ಲವಿ ಅನುಪಲ್ಲವಿ ಮುಗಿಸ್ಬಿಟ್ಟು ಚರಣ ಶುರು ಮಾಡಿದ್ದೀವಿ.
2: ಹೌದು,
1: ಚರಣದ ಮೊದಲನೇ ಸಂಗತಿ ಹಾಡಿ
2: ಸರಿ.

0: ಅದು ಮಪದ ಪ ಪ ಮೂರು ಅಕ್ಷರ
1: ಪ ಮೂರು ಹೌದು ಮ ಪ ದ ಪ ಎರಡು ಒಂದು ಧೃತದಲ್ಲಿ ಬರುತ್ತೆ ಒಂದು ಅಕ್ಷರ ಎರಡನೇ ಧೃತದಲ್ಲಿ ಬರುತ್ತೆ ಮ ಪ ದ ಪ ಪದ ನೀ ಸಾ ಅದು ರಿಪೀಟ್ ಮಾಡುವಾಗ ಖಲನು ಅಲ್ಲಿ ಬಂದ್ಬಿಡ್ಬೇಕು ಸೊ ಸಮದಲ್ಲಿ ಖಲ ಪಣಿ ಅಂತ ಬರುತ್ತೆ ಈ ಸಂಗತಿ ಮಾಡೋಣ ಫಸ್ಟ್ ಮುಂದಿನ ಲೈನಿಂದ ಹಾಡ್ಕೊಂಡು ಬರೋಣ ಮೋಹನ ಮೃದು ಹಾಸ್ಯದಿಂದ

0: ನೆಕ್ಸ್ಟ್ ಲೈನ್ ಎರಡು ಅಕ್ಷರ ಬಿಟ್ಟು ಪ್ರಾರಂಭ ಆಗುತ್ತೆ. ಪನ್ನಗೇಂದ್ರ ಶಯ ಸಾಧು ಜನಾವನ ತಕ್ಕ
1: ಸಾನಿರಿ
0: ಸನಿದ ಸನಿದ ಪಾಪ ದಾಗೆ ಮೂರು ಕರ್ವೆ
1: ದಾಸನಿದ ಪಾಪ
0: ಸಾನಿರಿ ಸನಿದ ಪಾಪ ಇದಕ್ಕೆ ಸಾಹಿತ್ಯ ಪನ್.

0: ಸಾಧು ಜ ನೀವು ದೈವತ ನಿಷಾದದಿಂದ ತಗೊಳ್ತಾ ಇದ್ರೆ ಸಾಧು ಜ
1: ಸಾಧು ಜ
0: ಸಾಧು ಜನ ಅವನ ಅಂದ್ರೆ ರಕ್ಷಿಪವನು ಸಾಧು ಜನ ಅವನ.

0: ಮುಂದಿನ ತರಗತಿಯಲ್ಲಿ ಮಧ್ಯಮಕಾಲ ಸಾಹಿತ್ಯ ಹೇಳ್ಕೊಡ್ತೀನಿ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಮಾಲ್ಕೌನ್ಸ್.
1: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ರಾಗ್ ಮಾಲ್ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಸಹಕಾರದಲ್ಲಿ ಎಸ್ ಶ್ರೀಶೈಲ. ಮೊದಲಿಗೆ ಶ್ರೀಶಂಕರ ಗುರುವರಂ ಮಹಾವೈದ್ಯನಾಥ ಅಯ್ಯರ್ ಅವರ ರಚನೆ ನಾಗಸ್ವರಾವಳಿ ರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ. ಅಕಂಪನೀಸ್ ಆರ್ ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಎಸ್ ಶ್ರೀಶೈಲ. ಟು ಬಿಗಿನ್ ವಿತ್ ಶ್ರೀಶಂಕರ ಗುರುವರಂ ಸೆಟ್ಟು ನಾಗಸ್ವರಾವಳಿ ರಾಗ ರೂಪಕತಾಳ ರಿಟನ್ ಬೈ ಮಹಾವೈದ್ಯನಾಥ ಅಯ್ಯರ್.

ಇದೀಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ಕಮಲಾಂಬಿಕೆ ಶ್ರೀರಾಗ ಖಂಡ ಏಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತುಸ್ವಾಮಿ ದೀಕ್ಷಿತರ್ ಸೆಟ್ಟು ಶ್ರೀರಾಗ ಖಂಡ ಏಕತಾಳ ಶ್ರೀ ಕಮಲಾಂಬಿಕೆ

ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಸಹಕಾರ ಎಸ್ ಶ್ರೀಶೈಲ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ್ ವಿರಚಿತ ವಲ್ಲಿನಾಯಕ ಷಣ್ಮುಖ ಪ್ರಿಯರಾಗ ಆದಿದಾಳದಲ್ಲಿದೆ. ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ, ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಎಸ್ ಶ್ರೀಶೈಲ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ ವಲ್ಲಿನಾಯಕ.

ವಿದುಷಿ ಕಾಶಿ ವಿಶಾಲಾಕ್ಷಿ ತಮ್ಮ ವೀಣಾ ವಾದನವನ್ನು ತ್ಯಾಗರಾಜರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಾಮದೈವಮು ಸುರಟಿರಾಗ ರೂಪಕತಾಳದಲ್ಲಿದೆ. ರಾಮದೈವಮು ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಸುರಟಿರಾಗ ರೂಪಕತಾಳ.

ಇದುವರೆಗೂ ವಿದುಷಿ ಕಾಶಿ ವಿಶಾಲಾಕ್ಷಿ ಅವರಿಂದ ವೀಣಾವಾದನ ಆಲಿಸಿದರೆ, ಮೃದಂಗ ಸಹಕಾರ ನೀಡಿದವರು ಎಚ್ಎಸ್ ಕೃಷ್ಣಮೂರ್ತಿ, ಘಟಾ ಸಹಕಾರ ನೀಡಿದವರು ಎಸ್ ಶ್ರೀಶೈಲ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದುಷಿ ಕಾಶಿ ವಿಶಾಲಾಕ್ಷಿ. ಶಿವಾಸ ಕಂಪನಿ ಡಾನ್ ದ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ, ಒಂದ ಘಟಂ ಎಸ್ ಶ್ರೀಶೈಲ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳುವಿರಿ. ರಾಗ್ ಪಟ್ ದೀಪ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪ್ರಭು ಮೋರೆ, ಧೃತ್ ತೀನ್ ತಾಲ್ ಮೈ ತೋರಿ ಸಂಗ್.
1: ಲಿಸನ್ ಟು ಹಿಂದೂಸ್ ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ರಾಗ್ ಪಟ್ ದೀಪ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಪ್ರಭು ಮೋರೆ, ಧೃತ್ ತೀನ್ ತಾಲ್ ಮೈ ತೋರಿ ಸಂಗ್.

ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಭಾಗ್ಯಶ್ರೀ ಖ್ಯಾಲ ವಿಳಂಬಿತ ಜಪ್ತಾಲ್ ಅರಿ ಏರಿ ಸಖ ಧೃತ ತಿನ್ ಋತು ಬಸಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದರು ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಶ್ರೀ ಡಿ ಕುಮಾರ್ ದಾಸ್.
2: This program is the contribution of Akashvani Dharwad, Anytime Indian Music.

0: ಪ್ರಿಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್. ಮೊದಲಿಗೆ ಗಮ್ಗಣಪತೆ ಮುತ್ತಯ್ಯ ಭಾಗವತರ ರಚನೆ ಹಂಸಧ್ವನಿ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋನರ್ ಸಪೋರ್ಟ್ ಈಸ್ ಗಿವನ್ ಬೈ ವೈಪಿ ನಟರಾಜ್. ಟು ಬಿಗಿನ್ ವಿತ್ ಗಮ್ ಗಣಪತೆ, ಸೆಟ್ ಟು ಹಂಸಧ್ವನಿ ರಾಗ ರೂಪಕ ತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ತ್ಯಾಗರಾಜರ ಕೃತಿ ರಸಾಳಿ ರಾಗ ಆದಿತಾಳದಲ್ಲಿದೆ ಅಪರಾಧ ಮುಲನೋರ್ವ. ನೌ ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ರಸಾಳಿ ರಾಗ ಆದಿತಾಳ ಅಪರಾಧ ಮುಲನೋರ್ವಾ.

ಹಿಂದೋಳರಾಗ ರೂಪಕ ತಾಳದಲ್ಲಿ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೋವರ್ಧನ ಗಿರಿಧಾರಿ. ಗೋವರ್ಧನ, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಹಿಂದೋಳರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ಭಜರೆ ಮಾನಸ ಅಭೇರಿ ರಾಗ ಆದಿತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು.

ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರು ತಮ್ಮ ನಾದಸ್ವರ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ದೇಹಾಗ್ರಾಗ ಖಂಡ ಚಾಪುತಾಳದಲ್ಲಿದೆ ನಾನೇಕೆ ಬಡವನು. ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ ಕನ್ಕ್ಲೂಡಿಂಗ್ ದೇರ್ ನಾದಸ್ವರ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ಟು ದೇಹಾಗ್ರಾಗ ಖಂಡ ಚಾಪುತಾಳ ನಾನೇಕೆ ಬಡವನು.

ಇದುವರೆಗೂ ಬಿ ಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದ್ರಿ. ವಿಶೇಷ ಡೋಲು ಸಹಕಾರ ನೀಡಿದವರು ವೈಪಿ ನಟರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara recital by B.S. Ramesh Babu and party. Special dole support was given by Y.P. Nataraj. This program is a contribution of Akashwani Bengaluru, anytime, Indian music.

ಆನ್ ರಾಗಂ ಚಾನಲ್ ಯು ಹಾವ್ ಹರ್ಡ್ ದ ವಯೋಲಾ ರಿಸೈಟಲ್ ಆಫ್ ಶ್ರೀ ಕೊಮಾಂಡೋರಿ ಶೇಷಾದ್ರಿ ಮೃದಂಗಂ ಸಪೋರ್ಟ್ ಈಸ್ ಬೈ ಶ್ರೀ ವಿಷ್ಣು ಪಟ್ಲ ಉದಯ ಶಂಕರ್. ದಿಸ್ ಪ್ರೋಗ್ರಾಮ್ ಈಸ್ ಎ ಕಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ವಿಜಯವಾಡ ಫಾರ್ ರಾಗಂ 24/7 TTH. ರಾಗಂ ಚಾನಲ್ ಲೋ ಮೀರಿಂತವರೆಗೂ ಕೊಮಾಂಡೋರಿ ಶೇಷಾದ್ರಿ ಗಾರಿ ವಯೋಲಾ ವಾದ್ಯ ಕಚೇರಿ ವಿನ್ನಾರು. ಮೃದಂಗ ಸಹಕಾರಂ ಶ್ರೀ ವಿಷ್ಣು ಪಟ್ಲ ಉದಯ ಶಂಕರ್. ನಿರಂತರ ಭಾರತೀಯ ಸಂಗೀತ ಸ್ರವಂತಿ ರಾಗಂ ಚಾನಲ್ ಲೋ ಪ್ರಸಾರಮೈನ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯವಾಡ ಕೇಂದ್ರ ಸಮರ್ಪಣ.